ಧೃತಪಾಲಿತತ್ರಿಭುವನಾ ಶ್ರೀಚಕ್ರ ಸಂಚಾರಿಣೀ ಗಾನಾಸಕ್ತಮನೋಜ್ಞ ಯೌವನಲಸದ್ಗಂಧರ್ವಕನ್ಯಾ ಧೃತಾ ದೀನಾನಾಂ ಅತಿವೇಲಭಾ

ಪದಭ್ಯಾಂ ಅಮೃತ ಸಂಪುಷ್ಟಾನ್ನ ಕಲಿತವು ಕಲಾಭ್ಯಾ ಕಲ್ಯಾಣಿ ಕಲಿತ ಸದನ ಶ್ರೀ ಶಿವಸ್ಯಕೋ ಬ್ರಾಹ್ಮಣ್ಯಂಬೋದಯತು ಮರಿಷ್ಠಾ ಕಲಿತವಂ ಮರಿಷ್ಠಾ.

0: ಮಧುಬದನ ಕುಂದರದನ ಮಂದ ಗಮನ ಮಧುರ ವಚನ ಗಗನ ಜಗನ ಸೊಗಸುಲಲನವೇ.
1: ವಿವಿಧ ಭಾರತಿ ಎಫ್ಎಂ 101.3.